0: ಎಷ್ಟು ಬೋರ್ ಇದೆ ಸಾದ್ರೆ.
1: ಮೈ ಡಾರ್ಲಿಂಗ್ ಕೀಪ್ ವಿತ್ ಮೀ.
0: ಅರೇ ತು ಇಂಗ್ಲಿಷ್ ಲೋಯ್ತಾ?
1: ಆಫ್ ಕೋರ್ಸ್.